ಮಾಮ, ಕಾಂಜಿಪ್ಪು ಅನ್ನೋ ಭೂಮಿ ಎಲ್ಲ ಬತ್ತಾದ ನದಿಯ ಪಾತ್ರ ಆರದಲ್ಲಡಿಯೋ ಅಂತ ನದಿಯೇ ಕಾಂಜಿಪ್ಪು ಐತ. ತುಂಬ ಪಡ್ರಂಗೆಲ್ಲ ಅವಂಗ ಕವಲಿಗೆ ದೈವತ್ತ ಕಿಟ್ಟ ಮೊರೆ ಇಡುವಾಂಗ. ಅಣ್ಣ, ದೈವಮೇ ಕಲಂಗಿಲ್ಲ, ಅಂದ ದೈವತ್ತಕ್ಕೆ ಯಾರಾಲ ಆರದಲ್ಲಿ ಸೊಲ್ಲ ಮುಡಿಯೋ.